ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯಾಯ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

0: ಸ್ನಾನ ತೆಯ್ಯುವಡಿ ಅಗ್ರಜ ಮಹಾವೀರುಡೈನನು ಅರ್ಧರಾತ್ರಿ ಎಂದು ದೊಂಗಚಾಟುನ ಪ್ರವೇಶಿಸಿ ಪಚಿವಾರನಿ ಚೋಡಕ ವೀರಿಕಿ ಎಟ್ಟಿ ದ್ರೋಹ ಮನೋರ್ಚನಿ ಉಪ ಪಾಂಡವರನ್ನು ಹತಮಾರ್ಚಿನ. ಈ ಪಾಪಾಪುನಿ ಶಿರಸ್ಸು ಒಕ್ಕ ವೇತನ ಬದ್ದನು ಕೊಟ್ಟೆದನು.
1: ಒದ್ದು ಸ್ವಾಮಿ ಒದ್ದು. ಓ ಮಾತೃ ಹೃದಯಂ ತನೆಯುಲ ಚಾವುತೋ ಎಂತ ಕಲತ ಚೆಂದು ನೋನೇನೆರುಗುದನು. ಅಶ್ವತ್ಥಾಮಿ ಗುರುಸುತುಡು ಅಂತ ಕನ್ನನು ఒక బ్రాహ్మణోత్తముడు వీనిని హతమార్చి మీ గురుభార్యను బాధించుట భావ్యము కాదు.

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.